ಸಮಸ್ತವಳಿವಾಸಿ ಸದಾ ಸದಾ ಬುಧದ ಬ್ರಿದ ಕರ್ತ ಅದೋ ಉರದ ಅರ್ಧಂ ಅಗಂಗೋ ಹರ್ತ ಪರಮ ಪರಮ ಪರಮೇಹುರಂ ಪ್ರವಚ ಪಾಲಂ ಸದಾ ಸರ್ವದಾ ಸದಾ ದಯಾಲಂ ಅಶೇದಿಯ ಪೇದಿಯ ನಾಮಂ ಕಾಮಂ ಸಮಸ್ತೋ ಪರಾಜಿ ಸಮಸ್ತಸ್ತಾಮಂ ತೇರಾ ಜೋರ್ ಚಾಚರಿ ಛಂದ ಜಲೇ ಹೈ ಥಲೇ ಹೈ ಅಪೀತ ಹೈ ಅಪೇ ಹೈ ಅಪ್ರಭು ಹೈ ಅಜೂ ಹೈ ಅದೇಸ ಹೈ ಅಪೇಸ ಹೈ ಭಜಹಂಗ ಪ್ರಯಾ ಛಂದ ಅಗಾಧೇ ಬಾಧೇ ನಂದೀ ಸ್ವರೂಪೇ ನಮಃ ಸರ್ವಾನೇ ಸಮಸ್ತಿ ನಿಧಾನೇ ನವಾಹ ತವಂಗ ನಿರ್ನಾಥೇ ನವಾಹ ತವಂಗ ಪರಮಾಥೇ ನವಾಹ ತವಂಗ ಗಂಜೇ ನವಾಹ ತವಂಗ ಅಪಂಜೇ ನವಾಹ ತವಂಗ ಅಕಾಲೇ ನವಾಹ ತವಂಗ ಅಪಾಲೇ ನಮೋ ಸರ್ವದೇಶೇ ನಮೋ ಸರ್ವಪೇಸೇ ನಮೋ ರಾಜರಾಜೇ ನಮೋ ಸಾಧ ಸಾಧೇ ನಮೋ ಸಾಹ ಸಾಹೇ ನಮೋ ಮಾಹ ಮಾಹೇ ನಮೋ ಗೀತ ಗೀತೆ ನಮೋ ಪ್ರೀತ ಪ್ರೀತೆ ನಮೋ ರೋಖ ರೋಖೇ ನಮೋ ಸೋಖ ಸೋಖೇ ನಮೋ ಸರ್ವರೋಗೇ ನಮೋ ಸರ್ವಭೋಗೇ ನಮೋ ಸರ್ವಜೀತಂ ನಮೋ ಸರ್ವಪೀತಂ ನಮೋ ಸರ್ವಜ್ಞಾನಂ ನಮೋ ಪರಮತಾನಂ ನಮೋ ಸರ್ವಮಂತ್ರಂ ನಮೋ ಸರ್ವಜಂತ್ರಂ ನಮೋ ಸರ್ವದೃಶ್ಯಂ ನಮೋ ಸರ್ವಕೃತ್ಸಂ ನಮೋ ಸರ್ವರಂಗೇ ತ್ರಿಪಂಗೀಯನಂಗೇ ನಮೋ ಜೀವ ಜೀವಂ ನಮೋ ಬೀಜಬೀಜೇ ಅಖಿಜೇ ಅಪಿಜೇ ಸಮಸ್ತಂ ಪ್ರಸಿಜ್ಜೇ ಕೃಪಾಲಂ ಸ್ವರೂಪೇ ಕುಕರ್ಮಂ ಪ್ರಣಾಸಿ ಸದಾ ಸರ್ವದಾ ಹೃದ ಸಿದ್ಧಂ ನಿವಾಸಿ ಚರ್ಪಣ ಶಾಂತ ವಯ ಪ್ರಸಾದ ಅಮೃತ ಕರ್ಮೇ ಅಮೃತ ಧರ್ಮೇ ಅಕಾಲ ಜೋಗೇ ಅಚಾಲ ಭೋಗೇ ಅಚಾಲ ರಾಜೇ ಅಟಾಲ ಸಾಜೇ